0: ಶಲಪುರ್ಜಿ ಮಹಾದೇವ ಕೀ ಜಯ. ಭಾದ್ರೇಶ್ವರ ಮಹಾದೇವ ಕೀ ಜಯ. ಶ್ರೀದೇವ್ ನಾರಾಯಣ ಭಗವಾನ್ ಕೀ ಜಯ. ಹಿಂದೂ ಧರ್ಮ ಸಮ್ರಾಟ್ ಪರಮಹಂಸ ಸ್ವಾಮಿ ಶ್ರೀ ಮಾಧವಾನಂದ ಪುರಿಜಿ ಸದ್ಗುರುದೇವ ಭಗವಾನ್ ಕೀ ಜಯ. ವಿಶ್ವಗುರು ಮಹಾಮಂಡಲೇಶ್ವರ ಪರಮಹಂಸ ಸ್ವಾಮಿ ಶ್ರೀ ಮಹೇಶ್ವರಾನಂದ ಪುರಿಜಿ ಗುರುದೇವ ಕೀ ಜಯ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಲ್ಯೂಟೇಷನ್ಸ್ ಟು ಕಾಸ್ಮಿಕ್ ಸೆಲ್ಫ್.
1: ಪೋಸ್ಡ್ರಾಫ್ ಕಾಸ್ಮಿಕ್ ಸ್ಕ್ಯಾಮು ಯಾಹ.
0: ಸಲ್ಯೂಟೇಷನ್ಸ್ ಟು ಶಲಪುರ್ಜಿ ಸಿದ್ಧಪೀಠ ಪರಂಪರಾ.
1: ಪೋಸ್ಡ್ರಾಫ್ ಶ್ರೀ ಅಲಕ್ಪುರಿಜಿ ಸಿದ್ಧಪೀಠ ಪರಂಪರಾ.
0: ಮೈ ಡನ್ನೋದ್ ಪ್ರಣಾಮ್ ಸ್ವಾ ಬಿಲಾವಿದ್ ಗುರುದೇವ್ ಹೇ ಸೌಲನೆ ಸ್ವಶ್ವಗುರು ಮಹಾಮಂಡೇಶ್ವರ ಮಹೇಶ್ವರಾನಂದ ಪುರಿಜಿ.
1: ಮೈ ಪೊಕೋರ್ನೆ ಪ್ರಣಾಮ್ ಯಹೋ ಸ್ವತೋಸ್ತಿ ವಿಶ್ವಗುರು ಜೀಮು.
0: ಓಂ ನಮೋ ನಾರಾಯಣ್ ಟು ಆಲ್ ದ ಸನ್ಯಾಸಿಸ್ ಪ್ರೆಸೆಂಟ್ ಹಿಯರ್.
1: ಆ ಓಂ ನಮೋ ನಾರಾಯಣ್ ವಿಷಂ ಪ್ರೀತೋಮ್ನಿ ಸನ್ಯಾಸಿನುಂ.
0: ಹರಿ ಓಂ ಅಂಡ್ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಆರ್ ಪ್ರೆಸೆಂಟ್ ಹಿಯರ್ ಆ್ಯಂಡ್ ಗುಡ್ ಮಾರ್ನಿಂಗ್ ಆಫ್ಟರ್ನೂನ್ ಆ್ಯಂಡ್ ನೈಟ್ ಟು ದೋಸ್ ಆಫ್ ಯು ಆರ್ ವಾಚಿಂಗ್ ಥ್ರೂ ವೆಬ್ಕಾಸ್ಟ್.
1: Hari Om a dobrý večer vám všem, kdo jste tady, a možná dobré ráno, dobrý den nebo dobrý večer vám, kdo sledujete webcast.
0: How are you all?
1: Jak se máte?
0: You're clapping from happiness or you're clapping because why am I again stuck here?
1: A tleskáte, že máte radost, nebo tleskáte, že tady jste, že tady musíte sedět?
0: Yes, no, happy, sad,
1: ano,
0: good.
1: Ne? Jak to je?
0: Just reminding, not Swamiji, you don't need to be so serious.
1: And není to jenom připomínka, není to Swamiji, nemusíte to brát tak vážně.
0: And just for your information.